0: ರಂಗಾ ಉದಯ್ ದೇಸ್ ಮೇರು ಎವರೆಸ್ಟ್.
1: ಯೋ ಕೃಷ್ಣ ಸಾರ್ ಎಫ್ ಎಂ
2: 94 ಮೆಗಾಹರ್ಟ್ಸ್ ಕೃಷ್ಣ ಸಾರ್ ಜತ್ತಿಗೆ ದೇಸ್.

0: ರಂಗಾ ಉದಯದೇಶ್ ಮೇರು ಎವರೆಸ್ಟ್.
1: ಯೋ ಕೃಷ್ಣ ಸಾರ್ ಎಫ್ ಎಂ
2: 94 ಮೆಗಾಹರ್ಟ್ಜ್ ಕೃಷ್ಣ ಸಾರ್ ಜತ್ತಿಗೆ ದೇಶ್.

0: ರಂಗಾ ಉದಯ್ ದೇಸ್ ಮೇರು ಎವರೆಸ್ಟ್.
1: ಕೌಶಲ್ಯ ಮೆಮೋರಿಯಲ್ ಹಾಸ್ಪಿಟಲ್ ದ್ವಾರಾ ಏಕ ಮಹಿನೆ ಫ್ರೀ ಓಪಿಡಿ ಸೇವಾ ಶುರು ಭಾಯೆಕೊ ಛ.
2: ಕೋಹಲ್ಪುರ್ ನೌ ಹವಲ್ದಾರ್ಪುರ್ ಸ್ಥಿತ ಕೌಶಲ್ಯ ಮೆಮೋರಿಯಲ್ ಹಾಸ್ಪಿಟಲ್ ನ ಸ್ತ್ರೀ ರೋಗ ವಿಶೇಷಜ್ಞ ದ್ವಾರಾ ಬಿಹಾರ 9 ಬಜೆ ದೇಖಿ ಬೆಲುಕಾ 4 ಬಜೆ ಸಮ್ಮ ಏಕ ಮಹಿನಾ ಸಮ್ಮ ಫ್ರೀ ಓಪಿಡಿ ಸೇವಾ ಸಂಚಾಲನ ಭಾಯೆಕೊ ಛ.
3: ಪ್ರದಾನ ಗರಿನೆ ಸೇವಾಹರು
1: ಗರ್ಭವತಿ ಜಾಂಚ ಸೇವಾ, ಮಹಿಳಾಕೊ ತಲ್ಲೊ ಪೇಟ್ ದುಖ್ನೆ ಸಮಸ್ಯಾ, ಪಾಠೇಗರ್ಮಾ ಮಾಸು ಪಲಾಯೆಕೊ ಸಮಸ್ಯಾ, ಯೋನಿ ಚಿಲಾಉನೆ ಸಮಸ್ಯಾ, ಗನ್ನಾಉನೆ ಸೆತುಪಾನಿ ಬಗ್ನೆ ಸಮಸ್ಯಾ, ಎಪ್ಟೋಪಿಕ್ ಪ್ರೆಗ್ನೆನ್ಸಿ ಸಂಬಂಧಿ ಸಮಸ್ಯಾ, ನಿಸಂತಾನಪನ್ ಸಂಬಂಧಿ ಸಮಸ್ಯಾ, ಮಹಿನಾವಾರಿಮಾ ಗಡ್ಬಡಿ, ಪಾಠೇಗರ್ಮಾ ಹುನೆ ಕ್ಯಾನ್ಸರ್ ಜಾಂಚ ತಥಾ ಸಂಪೂರ್ಣ ಸ್ತ್ರೀ ತಥಾ ಪ್ರಸೂತಿ ಸಂಬಂಧಿ ಸಮಸ್ಯಾಕೊ ಚೆಕ್ ಜಾಂಚ ತಥಾ ಉಪಚಾರ ಗರಿಂಚ. ಏಹಿ ಶ್ರಾವಣ 15 ಗತೆ ದೇಖಿ ಭಾದ್ರ 15 ಗತೆ ಸಮ್ಮ ಫ್ರೀ ಓಪಿಡಿ ಸೇವಾ ಸಂಚಾಲನ ಹುನೆ ಭಯಕಾಲೆ ಸಭೆಮಾ ಜಾನಕಾರಿ ಗರಾಉದೇ ಸೇವಾ ಲಿನಕಾ ಲಾಗಿ ಅನುರೋಧ ಛ.
2: ಸಂಪರ್ಕ ಕೌಶಲ್ಯ ಮೆಮೋರಿಯಲ್ ಹಾಸ್ಪಿಟಲ್, ಕೋಹಲ್ಪುರ್ 9 ಹವಲ್ದಾರ್ಪುರ್ ಬ್ಯಾಂಕೆ. ಸಂಪರ್ಕ ಫೋನ್ ನಂಬರ್ 081-41-40-07 ರ 98-482-63-399.
4: ओहो, घर त बनाइयो तर आफ्नो मान्छे कोही आयो भने घर पत्ता लगाउने गाह्रो.
5: किन गाह्रो? मार्बल पत्थरमा नाम लेखाएर राखे पनि भइहाल्यो नि.
4: भन्न त सजिलो छ, तर कहाँ खोज्न जाने होला?
5: तपाईँलाई थाहा छैन, नेपालगञ्ज फुलटेक्रा राप्ती रोडमा रहेको न्यू विश्वकर्मा कला सेन्टरमा मार्बल पत्थरमा नाम लेखाउनुका साथै तामा पित्तलमा कम्प्युटरद्वारा नाम लेखाइ गरिन्छ. समिल र सामुदायिक वनको टाचा बनाउनुका साथै विभिन्न किसिमका मार्बल सिमेन्टको मूर्ति पनि पाइन्छ नि.
6: प्रोप्राइटर राकेश कुमार विश्वकर्मा, व्यवस्थापक त्रिभुवन प्रसाद विश्वकर्मा, न्यू विश्वकर्मा कला सेन्टर, नेपालगञ्ज 5 बाँके.
7: सम्पर्क टेलिफोन नम्बर 081-536-410 र 98-480-26-435.